ಜಂ ಜಂತ್ರಂ ನಮೋಷ್ಟಿಷ್ಟೇ ನಮೋ ತಂತ್ರಂ ಸದಾ ಸಚ್ಚಿದಾನಂದ ಸರ್ವಂ ವರಣಾಸೀ ಯಾ ರೂಪೇ ಸುಮಸ್ತು ನಿವಾಸೀ.